ದಸವದನ ದಮಿತ ದೈವತ ಪರಿಷದ ಅಭ್ಯರ್ಥಿ ತಥಾ ಸರಧಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದ ದಿಪತಿ ರನ ಸಹಚರ.

ಚೇತ ಕಿರಣ ಸಕಲ ಧರ ಜಟಿಲ ನಟ ಪತಿ ಮಕುಟ ತಟ ನಟನ ಪಟು ವಿಭುದ ಸರಿದತಿ ಬಹುಲ ಮಧುಕಲನ ಲಲಿತ ಪದನ ಲೀನ ರಜ ಉಪಮೃದಿತ ನಿಜ ಜನ ಜಹದು ಫಲ ತನು ರುಚಿರ ಪರಮ ಮುನಿವರ ಯುವತಿ ನುತ ಕುಶಿಕ ಸುತ ಕರಿತ ವಿದಿತ ನವ ವಿವಿಧ ಕಥಾ ಮೈಥಿಲ ನಗರ ಸುಲೋಚನಾಲೋಚನ ಚಕೋರ ಚಂದ್ರ ಖಂಡ ಪರಸು ಕೋದಂಡ ಪ್ರಕಾಂಡ ಖಂಡನ ಸೌಂಡ ಭುಜದಂಡ ಚಂಡಕರ ಕಿರಣ ಮಂಡಲ ಬೋಧಿತ ಪುಂಡರಿ ಕವನ ರುಚಿಲೂಲ್ಟ ಕಲೋಚನ ಮೋಚಿತ ಜನಕ ಹೃದಯ ಶಂಖಾಟಂಕ ಪರಿಶುತ ನಿಖಿಲ ನರಪತಿ ವರಣ ಜನಕದ ಹಿದ್ರಿಗುಚಡ ವಿಹರಣ ಸಮುಚಿತ ಕರೆತಲ ಶತಕೋಟಿ ಶತಗುಣ ಕಠಿಣ ಪರಸುತರ ಮುನಿವರ ಕರೆದುತ ದುರವನ ಮತವ ನಿಜ ಧನುರಾಕರ್ಷಣ ಪ್ರಕಾಶಿತ ಪರಮೇಷ್ಟ್ಯ ಕೃತುಹರ ಸರಿ.